ಮನ್ ಮಗನೋ ಯಾವ ಸಾಕಿಯ ಮಕ್ ನನ್ನ ಮೋಷ್ಯಾಮೆ ಯನ್ ಹಕಮೋ ಓ ವಿನ ಮನ್ ಲವ ಹೇ ಹಯ ಹೇ ಯೋ ಹೇ ಯೋ ಹೇ ಯಂ.